ಇಂದಿನ ನೆಗಚಿದೆ ಪಾಪ ಎರಡಾವುದು ಪಾಟು. ನಂಗೆ ಗಟ್ಟಿದೋಗೆ ಮದುವೆ ಮಾಡಿದ ಹೋಗಿ ಹೆಣ್ಣ ಕೇತ್ ನೋಡಿ, ಹೆಣ್ಣು ಮದುವೆಗೆ ಒಪ್ಪಿಟ್ಟ ಅತನ್ಲೆ ಅಪ್ಪರ ಏರ್ಪಾಡೆಲ್ಲ ನಂಗೆ ಮಾಡುದು. ಅದುಗಾಂದೇಗ ಒಂದು ಟೈಮ್ ಎತ್ತಿನ ಆ ಎಡಪಟ್ಟ ಟೈಮ್ದಾಗೆ ನಂಗೆ ಕೂಸು ಏನು ನೆನ್ಸಿನ, ಹೆಣ್ಣು ತ ಒಪ್ಪಿಟ್ಟುವೆ ದಾರುಗೆ ಅರಿಯಾದಂಗೆ ಹೋಯೆ ಆ ಹೆಣ್ಣು ಅದೇ ನೋಡಿತು ಒಂದು ಹುಡುವ ಅತಂದಿಗೆ ಒಂದು ಕುಣ್ಣ ಒಂದು ಆಸೆ ಬಂದರು. ಅತ್ತಮಾಕೆ ಹೆಣ್ಣುನ ಅಟ್ಟಿಗೆ ಹೋಗೋಕು ಹೆಣ್ಣುಗ ಸುದ್ದಿಯೂ ಹೇಗಾಕು ಆಲೆ ಹೆಣ್ಣು ಮನಗ ಹೋಗುದುಗ ಸೃಷ್ಟಿ ಕಷ್ಟಪಡು ಕೆಟ್ಟದಟ್ಟ ಮುಡಿಯ ಅತಂದೇಗು ಎತ್ತ ಹೋಯಿ ನಾ ಹೆಣ್ಣು ಅಂತ ನೋಡಿದು ಬಂದೆ ಅತ್ತಿಂದ ಇವ್ ನೋಡಿದ್ರ. ಆ ಟೈಮ್ದಾಗೆ ಹೆಣ್ಣು ಅದೇ ಹೊರಸು ಬಂದಂಗೆ ಮಾಡಿ ಅದೇ ಮಗ ತೋರಿಸಲೆ ನಂಗೆ ಒಂದು ಸಂತೋಷ. ಆಲೆ ಅತ್ತೆಲ್ಲ ಮಗ ತೋರಿಸು ಮುಡಿಯಲ್ಲೇ ಹೆಣ್ಣುಗೂ ಒಂದು ಸುಗ್ಗ ಅಟ್ರತಾನೆ ನೋಡಿ ತೊಯ್ದಾರೆ ಹುಡುತಾಡದೆ ಆಸಗತ್ತ. ಕೂಸಿನ ಪತ್ತಿ ಒಂದು ಅರಿಯ, ಹೆಣ್ಣಿನ ಪತ್ತಿ ಕೂಸುಗೂ ಒಂದು ಅರಿಯ. ಆಲೆ ಒಂದು ಗವ ಅಂಬುದು ಎರಡಾಗ ಹೋಸು ಅಟ್ಟೊಂದೇ ಅಟ್ರ. ಅತ್ತಮಾಕ ಟೈಮ್ದಾಗೆ ಆ ಹೆಣ್ಣುನ ಮಗವ ಎತ್ತ ಈ ಕೂಸು ನೋಡಿನ ಅದುಗೆ ಏತಕ್ಕಾದ ಇದು ಒಂದು ಸೂಪರ್ ಆದ ಲವ್ ಸಾಂಗು ನಂಗಾಗಿ ಬಂದು ನಡೆದೆ ಕೇತ್ ನೋಡುವು.

ಇಂದಿನ ನಿಗಚಿದಪ್ಪ ನೆರವು ಪಾಟು ಕಾಲ ಕಾಲ ಅಂದ ನಂಗ ದಿಸಗ ನಂಬಿಕೆ ಬೀತ ಒಂದು ವಿಷಯ ನಡೆದಲೆ ಅದಕ್ಕೆ ಒಂದು ಅರ್ಥ ಇಡದೆ ಆತಿಂದಿಗೆ ನಂಬಿನ. ಉದಾಹರಣವ ಕಾಕ ಆದ್ರ ಆತನಲ್ಲೇ ಅದು ಒಂದು ಅರ್ಥ ಏನ, ಕಿಚ್ಚು ಮರದ್ರ ಆತನಲ್ಲೇ ಅದು ಒಂದು ಅರ್ಥ ಏನ. ಅಲೆ ಇದು ಬಂದು ಇಯಲ್ಬಾ ನೋಡ್ಬೋದು. ಒಂದು ಕಾಕ ಆದ್ರ ಆತನಲ್ಲೇ ನಂಗ ಮನೆ ಮೇಲೆ ನಿದ್ದು ನಂಗ ಮನೆ ನೋಡಿ ಆಗ್ಬೋದು ಅತ್ತಂದು ಏನ. ಇದೇ ಮಕ್ಕ ಕಿಚ್ಚು ಬಂದು ತನ್ನಾಲ ಮುರ್ಬೋದು. ಅತ್ಮಾ ಕಾಲೆ ನಂಗೆ ಏನ ಹಿಂದೂ ನಾಯಿಗೆ ಮನೆಗೆ ಸ್ವಂತಕಾರ ಬಂದಾರ ಮಾಕೆ ಅತ್ತಂದಿಗೆ ನಂಗೋಸ್ ನಂಗೆ ಮಾತಾಡ್ನ. ಇದು ಬಂದು ನಂಬಿಕೆ, ಅದು ಉಣ್ಮೆ ಯಾರವೋ ಇಲ್ಲಿಯೋ ಅದು ನಂಗೆ ಅರಿಯಾರ. ಆಲೆ ಆ ನಂಬಿಕೆಯ ಬೀತೋ ಒಂದು ಸಿಂಗರವಾದ ಪಾಟು ಕಟ್ಟಿದ್ದಾರೆ. ಪಾಠ ಕತ್ ನೋಡುವೋ.